ನಿಲ್ಬೇಕು ದೊಡ್ಡ ಸಾಬ ತಾರ್ಯಾ ಜಹಾನ್ ನಿಂದಕ ದೋಷ್ಟ ಸಾವ ತಾರೆ ತಾರೆ ಆ ಜಹಾನ್ ಲಹಯಾ ಅಭಿಮಾನ.